ಗಂಗ ಇನ್ನಾರೆ ಬಾಲ ಹೊಸೋರ ಗಂಗ ಇನ್ನಾರೆ ಬಾಲ ಖೈಗೆ ಪಹನು ಬನ್ನ ರಸು ಬಹಲ ಕುಳಿತ ಬಂದು ಅಕಲ್ ಕಾತಾ